ಹೆಲೇ ಮಹಾ ಗೀತ ಕೋಕಿಲಾವಿಯ ನಂದಾ ಮಾಲಿನಿಯಗೆ ಅತಿಶಯ ಮ್ಯೂರು ಗೀತೆಯಾಕ್ ಮೇಘಯಾಕ್ಸೆ ಹುದೆ ಕಲಾವಿ.